0: ಗಾಂಧಿ
1: ಹರಿ ಹರಿ
0: ಕೌಸಲ್ಯವರ ಸೂಟಿಗ ಸಮೌಟಂಕದ ರಾಹುಡು ದೇವುಡೈ ರಮಣಿಗಾಂಕಿ ಸೀತಾ ಸುಧಾದ ಜರ